ಸಾಕಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಕಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲ

ಶಿಷ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಾಮೇಂದ್ರಿಯ ಗ್ರಾಮಂ ಸರ್ವತ್ರ

ಪುರಜ್ಜಗ ಪ್ರಮದನ ತಾಂಡವಾಟನ ಡಕಾರನುತ ಬಸವೇಶ ಪಾಹಿ ಮಾಂ ಟಟಕಿಟ ಟಟ್ಟ ಕಿಟ್ಟ ಟಟಕಿಟ್ಟ ಟಟ್ಟ ಟಕಿಟ್ಟ ಟಟಕ್ಕಿ ಟಟ್ಟ ಕಿಟ್ಟ ಟಟಟ್ಟ ಕಿಟ್ಟಟ್ಟ ಟಟ ಟೋರ್ಮುಖ ಟಂಕೃತಿ ಸ್ಫುಟೋತ್ಕಟ ಪಟ ಹಾದಿ ನಿಸ್ವನ ವಿಯತ್ತ ಲದಿಕ್ತಟ ತಾಟಿ ತಾರ್ಭ ಪಟುತಾಂಡವಾಟಿನ ಟಕಾರನುತ ಬಸವೇಶ ಪಾಹಿ ಮಾಂ ಡನ ಡನ ಢಮೃ ಢಮೃಡ ನಡಮೃನ ಢಮೃಣ ಢಂಡನೋದ್ಧನಂ ಧನ ನಟನ ತ್ವದೀಯ ಡಮರೂತ ಮದಾದ್ಭಟ ಡಂಕೃತಿ ಪ್ರಜೃಂಭನ ತ್ರುಟಿತಾರ್ಭತಾರ ಘನರಾಜ ದಿನೇಶ ಮುಖ ಗ್ರಹ ಪ್ರಗರ್